Give me my ear. I promise I'm free. Hey. No. Se obitiemu na se se nyom na meto no. Ewrade nkoma no. Ewrade nkoma no. Ewrade nkoma wa wade mu. Ewrade nkoma wa juma semu. Wa juma sem ye ye. Wa wari sem ye ye. Wusuku sem ye ye. Ye da da ye da da ye da da.